0: ಪಪ್ಪಿನಿರು ಲುಮಗಿ ಲಗುಮೆಸೆಹ ಲುಮು ಲೇಬೆಹ ಇತರ ಲಿಂಗ ತನಿಯಗು ನಿಲ್ಲರೇನು ಬುಂಗಿಯು ಅರಿಹ ಮುತಿ ಲುಗು ಅಬ್ರಿಹ ಲಾಲ ನಾರಿ ಮೇಲೆ ಗಾಂಜಿ ಬುಂಗಿಯು ಸಿಯಲು ಲುವಾಗು ಹಫಿಗು ಲುಮ ಹರಿಬ ಸುಂಗ್ರಿಗಿ ಹ ಮಿಗಿರಿ ಬಾಣ್ಯ ಲು ಲಸುಬು ದಿರುನು ಅಲ್ಲಿ ನಾರು ಬುಂಗಿಯು ಲದಿಗ ಹರಿಬ ಸುಬುದಿ ಹ ಮುತಿ ಲೇ ಗಜಾರಬೆ ಲಸುಬು ದಿರುನಿ ಲಾಗು ಬುಂಗಿಯು ಬುಯ್ದು ಬುಯ್ದು ಲುಗುಂದು ಲಿಗಿಯ ಗುಣಾರಿಗ ಅರುಫು ದಲಾಲಿ ಹೌ ಲೆ ಮರಿ ಹಿ ಬೈ ಲಾಗು ಬುಂಗಿಯು ಗಜಾರತಿ ಲಸುಬು ದಿರುನಿವ ಲಾಗುಬುಡಿ ಕಾತೆ ಲೆ ಲದಿಗು ಬೈ ಅರಿಹು ಅಲಿ ಫುರಾಂಗು ಲುಮಗೆ ಲಗುಮೆ ಸೆರಂ ಉಬೌ ಲಾಗು ಬುಂಗಿಯು ಲಾ ಲಿಗಿಯ ಲ ಉಗಿಯ ಮಗುಮ ಚದಿ ಲಾ ಲುಬಾಫು ಗದುರು ಹೆ ಲುಬೈ ತಿ ಉರಿಬತಿಯ ಲಾಗು ಹರಿಬ ಲುಗುಂದು ಲೌಸುನ್ ಸುಬುದಿ ಹಮಾನಿ ಬುಂಗಿಯು ಮಿಚು ಗುಂಗಿಯ ಇನ್ನೆಬೆ ಸೈಲು ಕೈಸಿ ಬುಂಗಿಯು ಮೆತೆಂಗಿರು ಹಮೈ ಲುಬಾರಗೆ ಲೀರಾ ರೈದೆ ಹಣ ಅಸಾಮಿನರ ಲಿಬಿದಿಯೋ ನಿಗ ಆವು ಅನಿ ರೈದೆ ಹಗಿಣ್ಯ ಹನಿಗಿ ಲಿದ ಲುಬುರಿಗ ಲೌಸುನ್ ಅನಿಯಗ ಹಮ ಲಾಗು ಚುನ್ ಲಾ ಹಾವು ಇಬಿದಿಯ ಗುವಾತಿ ಹಾವು ಲುಬಾರಗೆ ಹಾಹುದುರ ಗುನ್ ಲು ಬುಂಗಿಯು ಲೆ ವೈರಿ ಗುಬೈ ಲೆ ಮೌವೆ ದದಿ ಬೈ ಹಾಹುದುರ ಗುವಾರ ಗ ಹೌಂ ಹಯಾವ ಗ್ರಿಗಿಯ ಹಾ ಗೋವೆ ದದಿ ತಿನ್ಯ ಲುಮಗಿಯ ಹೌಂ ಹಯಾವ ದುನುರು ಅನಿಮಾ ಲುಗು ಅದುರು ಹಾರಿಗು ತಿನ್ಯ ಮೂವರುಗು ಹಾ ಮನಿಮ ಲುಗು ಹಾ ಗಾದಿರುಗು ಅತುಗುದಿ ಲಿಗೆ ಈಗಿರ ಲಾಂಜ ಲುಬೈ ಬುಂಗಿಯು ಲಾವು ಲುರಿಬ ಇ ಗಾಬ್ರಿ ಲೆ ಗಾದಂ ಬಲಿಯ ದರಿ ಲು ಬುರಿ ಹದಗು ಕಾತೆ ಬುರಿ ನಿಬುಸಿ ಗರಿದು ನತಿ ಹಾಮಗುವ ಸಾಂಸಿ ಹಮಾಲಿ ಲಿನಾರು ಬುಂಗಿಯು ಲಾಗು ಇಜೇನಿ ಲಾವು ಹಾಕು ದುರಗು ಲು ಬುರಿ ಕಾತೆ ಲೆ ಲದಿಗು ಬೈ ಲುಬಾರಗೆ ಹಮುಗ ಲು ಲಾ ಲೆ ಅದಿಗು ಬಲಿ ಕಾತೆ ಲಿಗಿ ಹಾಹು ದುರಗುವ ಲೆ ಗದಿನ ಬೈ ಇನೆ ಬೆಸೈ ಲು ಸುವಾದ ಈ ತರ ಲಾ ಲಿಗೆ ಈಗಿರ ಲಾಂಜ ಲುಬೈ ಬುಂಗಿಯು ಲು ಹದಾಗು ಕಾತೆ ನಿಬುಸಿ ಗರಿದು ನತಿ ಇಬಿನಿ ಉರಿಣ್ಯ ಅದಾಗುವತಿಯ ಕಾತೆ ಬುರಿ ಹಾಮ ಉರಿಣ್ಯ ಹಾಲೆದಿಗು ಲುಬಾರಗೆ ಹಮುಗ ಹಗಾಮರಿದು ಉಗರಿ ಕೈಸಿ ಲುಬುದುಬು ಇತರ ಮೆಮೆಗಿಣ್ಯ ಈಗಿರ ಹಮಾಲಿ ಉಗಿನಿಯ ಹಯುಸುರು ಉರಿಣ್ಯ ಲು ಹಯುಸುರಗು ಹೊಂಗುವ ಅದಾಗುವತಿಯ ಉಗಿನಿಯ ಕಾತೆ ಬುರಿ ನಿಬುಸಿ ಗರಿದು ನತಿ ಹಾಮಗುವ ಅಬತಿ ಹಸುಫಿರುಣಿ ಲಫಾಯಿರುವ ಹಫಿಗು ಹವೋಗುವ ಕೈಸಿ ತಿಮ್ಮಬುಸೆ ರು ಹಣ ಲಾ ಹಿಚುಗು ನಿಲುಗಾರು ಬುಂಗಿಯು ಲು ಈಗಿರ ಲಾಣ್ಯತಿ ಲಾವು ಲಗುಬುರಿ ಹಸಮಿನ ಲು ಹದಗಿನಿ ಲೆ ಮೋ ಲುಬೈ ಹದಗಿನಿ ಬುಯ್ ಹಾಂಜ ಲಾವು ಸುಂ ಲುಬುಯರಿ ಮರಿಚ ಸಲುಫುರಿ ಉರಿಬನಿ ಮೆಮೆನಿ ಹಬು ಇಯೇರಿ ಹಬುನಿ ಗಿಮುಗು ಗಾಫರ ಹಾದಿ ಲನಿಗಿವ ಉರಿಬು ಇಯೇರೆ ಗುನಿ ಇಬಿಬುನಿ ಮರಾಸುವ ಲುಗು ಅದಿಮರೆ ಹತಿಂಜ ಉರಿಬ ಹವಾಗು ಹಿಬಿರಿ ಗಿರಿಗಿಯ ಇಯೇರೆ ಗುತಿ ಬುಂಗಿಯು ಹೋಂ ಎ ಮೆನೆಬೆನೆ ಹಬು ತಿಂಜ ಬರುಗುವ ತಿಂಜ ಹೋಂಗುವ ಪಂತ ತಿಂಜ ಅದಾಗುವ ತಿಂಜ ಕಾತೆ ಉರಿಬತಿ ಮಬಾಹುದು ಹಮುತಿಂಜ ಹಗುಬುರಿಗು ಇಬಿದಿಯ ಗುವಾತಿ ಹಾವು ಮಗುಂಫ್ಲಿರು ಹಮುತಿ ಹೆರೇರು ಮೀಸಿ ಹಬುತಿಯ ನಿಕಾ ಉಂ ಉವತಿ ಫೆರುದ್ನ ಹಮಾ ಮಗುದೆಮೆ ಹಾಬುತಿಯ ಸುಬುದಿ ಹಮುತಿ ಲರಿಯಗು ಬೈ ಬುಂಗಿಯು ಬುಯ್ದು ಬುಯ್ದು ಸುಬುದಿ ಹಮುತಿ ಲಾಗು ಹಾಲಾ ಅದಿಗತಿ ಬುರಿ ಕಾತೈ ಲೇ ಲುಂತಿ ಲಾ ಹೌವೆ ಲೊಯ್ಗಿ ಲೌಸುಂ ಲೀರಾ ಅದಿಗ ಮೆಮೆ ಹಮುತಿ ದರಿ ಲು ಗುಂದ ಹಮಾ ದನ್ ಲೆ ಹರಿಹಿ ಆಮು ಗುರಿಗಿ ಅದಿಗೈ
1: ರೋಮಾನೋಸ್ ಕಪಿತುಲೋ ದೋಸ್
0: ಬುಗುಯತಿ ನುಮಾದಾ ಗದುರು ತಿಬು ದನ್ಲೆ ಬಿಚುಗು ಲಿದುರು ಆಮು ಮೆಬೆರೆ ಸೆಗುಂಗ ಕಾತನ್ಯ ದಿಬುಲಾ ಲುಗುಂದು ದನ್ಲೆ ಬಿಚುಗು ಲಿದುರು ಆಮು ಅನ್ಯ ದಿಗಬೈ ಲೆ ಮೆಮೆ ಲದಿಗಬೈ ಬಸಿಯ ದಿಯಗುಂಯ ಬುಂಗುವ ಸುಬುದಿ ವಮುತಿ ಲಾಗು ಲಾವುಲಾ ಇನಾರು ನಿ ಲಗುಸೆರಗದ ಬುಂಗಿಯು ದನ್ಲೆ ಲಸಿಯ ದಿರು ನಿನ್ಯ ಹಾ ದಿಗುಬಲಿ ಬುರಿ ಕಾತೈ ಲೆ ಬುಗುಯತಿ ಲೆ ಇಚುಗುಬೈ ಹದುರು ಹಾ ದಿಗುಬಲಿ ಬುರಿ ಕಾತೈ ಉರಿಬತಿ ಲೆ ಅನ್ಯ ಲಿಗಿಯ ಮೆಮೆ ಗಿಣ್ಯ ಬದಿಗುಬೈ ಹರಿತ ಗೊತ್ತಿಬು ಸಾ ಲುವಾಗು ಬೆಸೆಫುರು ಬಲಾ ಲೋಯ್ ಲಗುಸೆರಗದು ಬುಂಗಿಯು ಒದಿ ಮೆ ಬೇರೆ ಸೆ ತಿಬು ಲಾವು ಲರೈ ನಿ ಬುಂಗಿಯು ಲೆ ಮಗುಂ ಚದಿ ಬೈ ಲುಮ ಲುಗುರಾಸು ಇಬಿದಿಯ ತಿಸಾ ಬು ಲುವಾಗು ಅರುಫು ದಲಾನಿ ಬುಂಗಿಯು ಲರೈ ನಿ ಬು ಲುಗಜಾರ ಬೈ ಲಾ ಬಸಾ ಕರಿ ಹಾ ಗಮಾ ಲುಮು ಲದಿಗ ತಿದರೆ ಬನ್ನಿಗೆ ಮಾ ಹತಿವು ಬಸಾ ಕರಿ ಹಾ ಲಿಗಿಯ ಅಬುಂ ಹ ಲುಬೈ ಅಗಾವೊಂ ದ ಗಿದ ಲಫಾಯಿ ಹ ಬಿಫಿಗು ಲುಬಾ ಮೆ ಲುವೆಯುರಿ ಅಲಗುಸೆರಗದು ಬುಂಗಿಯು ದಾಮೆ ಲಿಯಾಬಿ ಲು ಲಸಿಯ ದಿ ಹಾ ಲಾವು ಇರಿಚ ದಾಮೆ ಲೆ ಲಫಾಯೇರು ನಿ ಕಾಲಾಬ ಸೆಗುಂ ಲೆ ಲದಿಗು ಬೈ ಲಿಚುಗು ಬೈ ಬಾಗರಿ ಮಗುಂ ಚದಿ ಹೋಂ ಹಾ ಆಲು ಹ ಬಲಿ ವೈರಿಗುನಿ ಇನ್ನೆಬೆ ಸೈ ಲುಮ ಕಾತೆ ಲೆ ಬುರಿ ಮಗುಂ ಚದಿ ತಿ ಜಾಗ ತಸಿಯಲು ಲಾವು ಹದಿಗುನಿ ಲೆ ಬುಯ್ದು ಬೈ ಸುಂ ಆದ ಜಾ ಉಬೋವಗು ಆಹಯ ಸುಂ ಗ್ರಿಗೆ ಹಾ ಮಗಾಂ ಬದಿ ಬಾಣ ಲು ಬುಂಗಿಯು ಹಾ ಮಾಹ ಬಾಣ ಲು ಹಫಾಲರು ನಿ ಲಿನಾರು ಬುಂಗಿಯು ಹಫಾಲರೆ ಮರಿಚ ಲಬೈ ಚುಪಾಯ ಬುಂಗಿಯು ಲಾವು ಲಿಗಾಣಿ ನೇಂಬೆ ಸುಫುರು ನಿ ಲುಮ ಇಗಾರಿಗು ಹೋಂ ಸುಂ ಹಾ ಅದಿಗು ಬಲಿ ಲೆ ಉರಿಬಬೈ ಹೋಂ ಹುರಿಯು ಫುರುಮಿ ಲುಮಗಿಯ ಹೋಂ ಹಾ ಮಾ ಬೈ ಹುರಿಯು ಆಯ್ ತಿ ಹೋಂ ಸುಂ ಹಾ ಅದಿಗು ಬಲಿ ಲೆ ಬುಯ್ದು ಬೈ ಲಿಚುಗು ಬಬುಂಗಿ ವೈರಿಗು ನಿ ಇನ್ನೆ ಬೆಸೈ ಲುಮ ದರಾಂಗಿಲ ಹುರಿಯು ಫುರುಮಿ ಲುಮಗಿಯ ಹೋಂ ಹಾ ಮಾ ಬೈ ಹುರಿಯು ಲುಗುಂದು ಆಬ ಲಾಲ ನಿಗ್ನಿಯ ಬುಂಗಿ ಸುಂ ಗಿರಿಗಿ ಸುಂ ಹಾ ಫಿಗು ಹಾ ಬಾಣ ಇಬಿದಿಯ ಗಲಿ ಲುಡ್ದು ಮೊಯ್ಸೆಸ್ ಹೋಂ ಹಗುಸೆರ ಗದ್ದು ಒಬ್ಬ bogu ni loe lurudu ligia. Hati ya figo habanya lau sun subudi hamani lurudu Moisesi. Lau meba lurudu ligia hagusera waguda. Lugundu mama ha agambari gubali ni lurudu aricha ragubanya ligibu nye bungyo. Anati ha agumfli rubali. Hati mama banya huriyo haibidi habubanya lurudu Moises. Gayara tia digu ni le lubaybay bungyo. Lau rugu lariyangu ni harita gunguana rugu hon. Lau hagabori arufu da hamuti luagu anihen ilali lurudu bungyo buruwen yuti da hanigi. Ani lariyangu bay harita gu hon ahen gadurun habay lumu madurun hama. Weyu me lagusera gudini bungyo sun kate aramu da guati lehadan bay grigia lidangi Jesu Kristu. Itara luba segun uganu luagu tia salbaruni le napulichi habay. Ahen buguya le pantabay lau huriyu ba. Afinye bugunye luagu le lurudu Moisesi, lum basalbaru, luma bungyu lale inaru niti bubungyu tebai, subudi bumuti lugunda bungyu, ani arufu da hati le lurudu Moisesi bun lum banua da hani kate le buidu timabe, harita guati bubungu alau gayara la badunde ha marihintinya, luma luagu gayara la bichugun larugunga honha eibu gubanya lida luburiga, harita guati bu luagu gayara la barufu da hon ibidia guatao luma hon irahuni, Kei si barita gong luago ibiha bani sun subudi luma inaru ni lida li lurudu Moisesi. Ahen lubai tia rufu da habubai hon amu. Kage wago marufu da habubai buni wagwa? Ahen apulichi habubai luago lunti la miweru hon la. Kage wago biveruha? Ahen arinya ga habubai luago mon lumuti la la diguni wa agabara hani. Kame ge badige? Ahen yere gu habai guari wa bun. Kame ge biveruha itirisin haliglisin? Panta tibu lao li lurudu bungyu, gama lumu rutibu minebesa ilu bungyu la umagunfli rubani. Tinaru lerenu bungyu dan le tarinya gubai.
2: Hita kieti hedimere habe ha maombe ya puriu uriba logu bungyu.
0: Gebegi tisei ni tuagu oustaru ni, ahen bagunfli ya lurudu, gama lumu ahen baha la chagua, kei gubai rigu meresi binubani. Ahen lubaiti lagunfli ra le meresi binubali sei ni lurudu, La neguba kamaha muga resibi lumuti lausun meresi binulani. Grigia ha meresi binubali seini tuagu oustaruni. Gama lumu gunfli tinya luma li lurudu bungyu. Hagusera gudubadun huguya le resibi humali bai seini tuagu oustaru. Ani magunfli ruhamuti lerenu bungyu. Lausun hun la laburduwa. Le huriu bai le timati mama bogu digneri guti libiti huriu la. Mama ginye laurugu wadigun kate le bogu diti wabiti weresi bila seini luagu wagubu. Lubara gien lira, huriyu ha tima tima bain hakiya huriyu ha muna dagniebei habiti. Ha resibi hamali seini tuagu hanigi, ani laniri ginye bungyu sifiri adiga ilira. Sinyalu muti lurudu adiga. Abati grigia le itarati gundati bungyu lau mama amu grigia.
1: Romanos capítulo 3.
0: Keisita la linya lubai, halia nyenti haganya ragile grigia luegne huriu hama, o luegne heresi biruni seini tuagu hostaru. Sarago linya, anigibe tiginye lebuna. Furime tikatei, rulumu tibungyu lereru hon huriu, ahanya nyenti hada gen huriu, alogwa duti afinye, magunfli rumbe funage bungyu lao lereru ladiga lira. Mama linya, lubarage lira lagunfli rumbe bungyu lao lereru lausun, Maraso alugu hama sun grigia ubogu. Tanihe lereru mbungyu.
2: Wapoga duba krisi rishati lida lebaria ubi. Ani buidu bai bafru kum dame le babosera wadudu.
0: Aba ya alga dahani. Ahin seribi lubai wariba lun larufu ni luagu richagu wala bungyu. Kaba ge warinyega? Maricha tila bungyu dan le labai chuniwa? Nadimwe hanyati ya keisi grigia. Mama linya. Lugundu lun hamuga maricha la bungyu. Ida linya hamuga gie lagusera gudininya grigi. Ahen ginye seribi lubai wayeni lun weiri gutima la linaru bungyu. Kati wagu larinya wagua wagu la ugafigon wama. Lun ti lubai hamuga ladegun uribani lun larihini wale buidubai. Anihen kate leharinya gubai sarago grigi ya lagu ligia la warufu dahabai. Grigi ha arinya gubali itara lun ti hamuga hasia diruniwa. Ida linya gie. Bui timati wa wagi ya huriyu sugu hau grigi ya hama wain huriyu. Uwa. Lugundu arufu da wamali luagu dandu la huriyu keisi mama huriyu labu ganyanu lubafu figo. Tarihe lereru bungyu.
2: Uwot niaba grigi ya rishagwati ni ibini abal. Uwot niaba ahwati lugu furandalama. Wotunia ba alwati bungi. Duri kwa yasungu bay, ni gonya liko feriti. Wotunia ba adugutile puitu bay, ni ibini aba. Itara niya hapler buke aba umuhole ore umuti. Maraswa lugutu hanyeye. Aramodeti ya tupaisi ni hewe hayumulu. Mwini niya hayumalao inyara wakuni luma mabundani. Frasa si hibudi liu hodi afala. Gringo luma ikali buli dame hemeri. Ani bidia di imalani na tarangi lakum. Marita kukubiti ya logu linebe wakungi.
0: Subudi wa muti lagu sun lale larinya gube liru du bungiu. Hon la ha labu nge banya luru du ligia larinya ge. Luhama ni chusungu bay. Ani abri ha hagia mesun grigi ya labun lagusera gedun bungiu. Lugundu uwa bay niaba irederu ti richago ligibuge bungiu. Luegi nirigi ladigi nile lubay bay luru du. Lungu la subu dirunu wa luru du won. Luago gafigon wama le seribida. Gama lomo bogu din luay luru du. Arufu dalali bungi uon idalinya la laricha raguagu duniwa ani gayarati warihini lida lilurdu Moisesi luma tidan halibnu profetagu. La wafinye ulagu Kristu gayaran la veredenu richagu anyu ligibuge bungi u. Ani yaba la ladigni bungi lira hon sun grigia ladiga figo hanya sun grigia ani disenya luei lueirigu bungi u. Gama lumu lau larini bungi u richagu wa diwa mafai haga nikata ladiga afai hali Kristu. Adigati bungi ulun lebu na baila ferudun Kristu la ulonwe luago wafigon, anilidage wafinyiru luago veresi bire ferudun ligia. Itara linya labuseru bungi, la rufudu ni won ida linya la lalichara guagu duniwa, la uferudun na lani wafigon. Ladiga gagura suti ani busenti, buga la rufudu ni won lida dan le ida linya la lalichara guagu duniwa. Ladiga itara kei richagwa la, richagwa gudalumuti waginye, haa finyaba lago Jesusu. Keiti itara linya lubai, katia susere dubai lun hapanta hagrigia, luago lubuidu hagabri, gumugu wati. Kage wago, mama luago wagumfliu ni lurudu, luago wafinyeru lago Kristu, wasalbara. Subudi wamale lubai tibuidu lago richagu wagda laninya bungi ugrigia lau hafinyeru. Mama luago hadigu ni le lubai wei lilurudu Moisesi. Habungi teruginye funage huriyu bungi, mafunage habungi teginye ha mama bayi huriyu, habungi yetu ginye, lugundu abar ginye bungi yu, le arichara guagu di balinya haa finye banyo. Mebere senga ligia ahen resibi habali nseini tuwago hostarun lumo meresibi ruhamani. Wajusu ninyo lubaitu ya finye ni luago Kristu lungu warufu dini luago mebegi la luru du gueto uwa lubaragi ya lida warufu dini luago buidu meme la luru du ligia.
1: Romanos capítulo 5.
0: Kaisi ti richagwa gudaladi wa lubai bungyo la wafinye no luago. Resibi hadiwa darangilo luma bungyo lidagi wabure me Jesu Kristu. Ladiga luegi nye Kristu gayara lubai wayara fadun lubungyo la wafinye no. Lungwadeiru ni lufule sei ani derebu kunyu wanya gunda wagia lao emenigi ni luago gafaran badiwa la lida lueirigu bungyo. Ani mama regine lira gunda ati waginye lida wasufirinu ya ubawago. Lugundu subudi wa muti luago rula asufiru ni gurasu wong. Ruligia gurasu derebugu, ruligia derebugu emenigini. Ani maniga gudun lubadi wa emenigidun busiganu. Ladiga bungi da laru bungi wanigi lau linsi habu. Lau sifiri sandu le rula alibai won. Ladiga linsi habu bungi won, kei meha le mabafu wabai lun wasalbaragun. Wong walidage figo le gada ambaliwa. Abalona ani Kristu lida aura le lanua dirubai lun lonwe wawagu. Wagia lega figombai. Mama kata imene guti lun ligira guagu du haba grigia lungwa lun lonwe, luago haba grigia le richaguati. Lausun anihen la grigia gayara ti hamunga lonwe, luegin haba grigia le buiti le tima timati. Ahen ti bungyu, arufu da lumuti lueni lisin habu won, lau lona hani Jesu Kristu lun lonwe wawagu. Lausun meha gafigon gidi wala. Gwe toti, lau richagua gudaladi wala lau lonwe Kristu wawagu. Cholo timati luago vesefuru balan lue liganyi bungyu le lumbe labriha hawagun gafigon tiye lidame lue yuri aguseroni. Lugundu ahen arandara gda lubadiwa bungyu lumagwa lau lonwe lirau da meha le lagani gidiwa. Cholo timati luago la salva rubadiwa la sunsui nagubahi. Lau gabagari la lirau. Ani mama ruginye le gunda ati waginye luma bungyu lidon buridan le. Lidange wabure me Jesu Kristu le idaginye bei warandara luma bungyu. itara ke lidange la meha aba wagiri lebelu ra figo ubogu beluli gia owe ni lidange figo itara linya ginye howe gubalubai sungri gia lugundu afigo hanya sungubai lubarage meha nying la lurudu anin hali meha figo ubogu ladiga nying lumuti wala lurudu uwatigia duru lagu figo lausun lira lumage meha lidani adan dari lumun lidani moisesi Hilatia grigia luago hafigon lausun mama la ladiga magamba di hama hafigon habe keisi ladiga ni adan le nyumbi ubai lumbuga liyaba bailan le lumba iliabi. Gama lumo mitara te deve se le lichu bai bungiu ke ilumaga abadi adan. Ladiga ahin hilago habai sarago luago li figon abanrigu. Gawon guati lugude mehabu luma li debe se bungiu hon sarago luago lugude mehabu abanrigu. Jesu Cristo. Mitara tiginya lida li deve se bungiu ke lida li kesin ada. Ladiga inaru ni luago lida gen la aba wuguri li abi kusei le lan na oveni. Gama lumon ladiga lonwe Cristo ferudna wa lubai wafigon le gibebe. Itara linya waricharagon. Inaru ni luago aruwe hala oveni hawagu sungirigia ladiga lidunu aba nigu wuguri adan. Gama lumon wairigu timati le ladigube Jesu Cristo. Ani sungirigia ha Laricara guago du banya bungyu laulareini harue habalida iseri ibagari lidage Jesu Cristo. Itara keisi lidage la lumaga badi aba liabin lisia di bungyu hawagu sun grigia. Itara meme ginye lidage la laricara gun aba gajara lubai haricara gun sun grigia. Lichagu ule anegubai ibagari. Ladiga lubai ti lumaga badi aba rigu wuguri nyungu itinya sun grigia lun hafigun habala. Itara meme ginye ladiga lagamba di aba rigu wuguri. Gajara tihayabi sun grigia lun richagu abanyala ligibuge bungyu. Ruati luru du lun lagavon du figo. Gama lumo dambe lagavon du figo. Abati malawei du lareini bungyu. Itara tikeisi gabafula meha figo. Lula negini oveni. Itara linya ginye gabafula lareini bungyu. Lula richara guagu du ninya grigia. Luma lun lichugu ibagari magumuta ditihon. Lidake wabudeme Jesu Cristo.
1: Romanos capítulo 7.
0: Ni duhanyo, huguya le subude bubai lulurudu, subudi humali luago, dan rigunye la vinwa gili aba grigye, lige labgunye la lurudu. Kei hamuga, aba wuri to marie itu, rulu mutu lurudu labun laguma diha tumari sun dan le vinwa gili la. Ain owe tumari, bogu diha ruloi lurudu le, ichu gubarun labugye laguma diha tumari. Ahon lubaiti agana wa luma amu buguri, sun vinwa gili la tumari, Tadiginya figo legiri bay agabara hani. Ahi owe tumari, gidaru labu ginya luru du ligia. Ani gayara ati tamari dun luma amu wagiri. Madiguntu agabara hani. Itara ginya huguya, niduhanyu. Lau lonwe Cristo, friha dun labu ginya laguma di hali luru dun Moisesi. Keisi wuri to hilaru tumani. Aba tamari dun luma amu. Gweto. Lani hadun Cristo le asaru bay lidage oweni, lugayara bay la, Eseri bidun lung bungyu sun suri nagubai. Ladiga dam meha lida gili figo wabagari. Seribiti meha liluru du Moisesi lung lagagu du niluriba aritagu ni wada. Aniligia kate le anagubaliwa lidun oweni. Ainti gweto hiladi wa lung luru du le meha gama baliwa labu nge lubafu. Gweto sefu hadiwa lung weseri bidun lung bungyu lida iseri ibagari tausun wanigi. La ubafu le lichu gubai sifiri sandu won. Mama keisi idamuni lun aba lurudu binadihali. Walinya guba lubaiti lago figo la lurudu? Mama linya, lausun lira lurudu wa subudira giduba lin figo nu. Ibide ti hamuga nu lago figo la lawama diru hamege amu ahin hamuga marinya guti lurudu.
2: Mawama dira bayi hamege amu.
0: Ladiga meme gumadi le, lagagu dun bali ibagari lana figo le nida bayi. Sun luwiyari luriba ajumahani nida. Lugundu luhamuga uwa la lurudu. Larumugu ya yebe lubafu figo. Anihe meha aba da na bagari du sin lurudu. Gama lumu da na subudiru ni gumadi. Aba lagagu dun figo le nidabe. Aba nonwe. Itara linya lurudu le hamuga lumbe yebe lichugu aba ibagari nu. Baririgu lumutu na lidon oweni. Lugundu largu dun igaburi lan na figo le nidabe luwegen lurudu ligia. Aba leyera gunina lun na digni levuribabe. Aba la negni na lidon feridi lau meme lurudu ligia. Sanduti lubaiti le lurudu bungyu lidangwa. Sanduti ginye sungumadi le lidangwa. Richaguati ani buidu ligia. Ligia funasa akata ibuiti la negu balina lidon oveni. Mama linya. ni figon afaru balina lau le buidubai. Itarati aba larufu ni gumadi la narime duriba figou. Subudi wa muti luago lani na la sifiri lurudu. Ainti au, ugrigu au, ani aluguruwa nyuninya lu figou. Uati gumfaranda nani ka la susere bainu, madigu numuti kate buitile na buserubai, nadigu. Nadiga irigu kate le iere gubainu. Ainti le lubain, mabuseru nubai nadigu ligie nadiga, arufu da numuti luago baru nani lurudu kai kate buiti. Mama adina lubaiti awa digu bali kate uribati le nadigu bai, igabri lana figou le nidabai. Ligi adigu bali. Subudi numuti luago uwa lani kata buiti nida keisi wuguri, ladiga lau sun jebe busena nadigu ni le buidu bai, sinyano muti adiga. Madigu numuti kata buiti le nabuseru bai nadigu. Nasigida diga adiga iwuribati le mabuseru nubai nadigu. Ainti le lubai mabuseru nubai nadigu ligi nadiga, lida linaru kate, mama awa digu bali, figou le nidabe ligi adigu bali. Darinu muti lubaiti lurudu le, dan le busena nadigu ni le buidu bai, uribati rigunye la nadiga. Lida nisamina, hinsi ati li lurudu bongi unu, gama lumo arigati na luagu inihi la abaya lurudu lida nugubu, againda guati luma nisamina, kata iligia I Gabri lana figou le nidabe, le gama balina dawanyo. Fugiabu au, kaba sae sefuna na lida ge I Gabri lana figou le nidabe? Le anegu balina lidon oweni? Bungyu gubairig lida ge wabure me Jesu Kristu, tenke ni alu bungyu. Gumfaranda numuti lubaiti, luagu au la lau nani nungwa, uoga lubafu Kristu nuagu, busenti na hamuga na gumfulinu luma liluru du bungyu, gama lumu, Sinyano muti ladiga I Gabri lana figou le nidabe. Seribiri gutina lun figou keisi lidamu.
1: Romanos capítulo 9.
0: Inarni ni leluba inarinya guniguetu. Au keisi aba finya tilago Kristu. Ani meyeha atina. Aniega tumuti nanigi nu to uwera guabo luma sifiri sandu luago inarni la. Wairi tiniru ani sunwa da inihi la gari titida nanigi. Busen gubaiti na hamuga lunginye labugie na inyera waguni, disenyo lue Kristu ain hamuga gayarati nideraguninya nibirigu. Hameme hada ginyetinya nirasa. Ladega wagun Israeli hagia, ani resibi lumutinya bungyu keisi lirahani. Reide timeha bungyu hada lausun lueirigu, ani rulumutiginya daradu hon, lurudu, kultu luma furamasei. Ladega wagun Abrahamu, Isaac luma Jacob hagia, Lida ge harasa liabin Kristu le bungyu bai, le ginye sunti bai gabafu, le gadina ma bai lun linyuru nua liri lun sunda itarala. Mama tia narinya gunya luago magunfliru la lani bungyu farama seihon, ladiga wagun Israeli. Ladiga mama sun Israeli na lani gu bungyu le tima timati. Mama sun ladiga wagun Abrahamu lun lirahani hama ha tima timati. Aninya gati meha bungyu lun Abrahamu.
2: Lida gerge ba isaku gaduga wa gubama.
0: Mini la lida harga nyanu la agura houbanya lida ge furama se ladiga wa gumbanya Abrahamu hati matima banya. Mama ha agura houbanya lida ge ugrige. Lugundu aniha furama se le liche gubai bungyu lun Abrahamu.
2: Niebi ba dame na chilire dali kia. Aba le tagaru sara aba irahi.
0: Ani mama rigine lida biangu bai meha tirahi ni Rebeka aba haguchi. Isaac le wagucha. Ani dam meha le magura hau ginya, madilu ginya ginya ni kata, ni buiti ni vuribati, abalarinya gubungyu tun Rebeka.
2: Le damu bai amule nye le ibu ganyo.
0: Uwara guati ginya lira, luma le arinya wagubai tida le renu bungyu.
2: Hise te meha hakogu nu, ahi yasa uho iere kutinu.
0: Itara linya, gufiruma wala liricha bungyu lun, lanua daha ninya ha umbanya labusera, Laguwarun lun lani guhama keisi labuseruni, mebere segunga ligia kala hadigubai. Kabati warinyaga, warinyaga bafunage luagu muwara la bungyu, uwa, lugundu larinya hare lu Moises.
2: Gudeme habubadina lu le unt nabusera, sandiyame ihirigu lau le unt nabusera.
0: Itara linya lubaiti, mama lidanye wabuserun o wafagun, lugudeme habu bungyu won, lidanye lugunda. Biruwa yun linya dimure le larinya gubai lun uruwe ehikna tida larenu bungyu.
2: Nadugi balibu uruwe ime lu narufuduni nubafu buwagu, lu ginye nasubudera gudini niri lida sun flasu.
0: Gudeme habuti lubaiti bungyu lun le labuse erun, gudemi habula. Dereg dalon la nige le unti la busera le dera gdunu. Baniya guba lubay tinu, ayin itara linya lubay, kati wagu lichiga bungi duru hawagu girigia. Kagi gajara abay la dingi kata I bogu diti luay lugunda bungi. Well, kata bunya dibu gia lun basige ne haluma bungi, la nige bufunage soudi ru lun lea digu balin.
2: Kame badiga na itara?
0: Garicha ti lea digu bay, soudi ru lun la digni le la buseru lau lubunye soudi ru. Gayara ti la degun aba soudiru le dise guati la yusuru, lum aba le yusuru ti lum furumi eguaru kate lirage aba meme ubunye. Itra meme linya, gabafu ti bungu hawau grigia, aransi yu linya lum la rufuduni luwenri ligani hawau grigia ha gadunna banya haguni chawagun. Afa galumuti hariba la usaragu gurasu darigu eto. Luru gayara la rufuduni luwenri gun won, wagia leumba ikudemi habula. Haginya laranse rubanya luma gebinaru luga fana mbadiwa la lida luweirigu. Wati bungi uon, hibiri hadangi huriyu, hibiri hadangi hamaba huriyu, keisi lariyangu bungi u tida liliburu oseasi.
2: Hameha mamaba inumutumia, nariyangu bahon inumutumia. Grige meha ha misie bayanu, nariyangu bahon misie kumu.
0: Anilida mime fulasu lenye lubay lariyangu bahon.
2: Mama nani kuhuguya. Nyini balari wakua hon, lirahi bunyu lewe wimabe.
0: Ainti hawagu Israel na, hameme huriyu lariyahar Isaias.
2: Lausugipe hama labika wakumu Israeli kaisagu larubeya, fiyuru guba ya hada ya salvara. Lugundu lakufu lirwe bunyu lereru hon, ligibu wakusungu bou, lau lufuresa.
0: Kaisi meha lariyagu meme Isaias.
2: Luhamuga meha migiru la sute kabafu hada ya wadika wakumu. Itrawanya hamugu kaisi uburu gusodo maaluma gomora.
0: Kabati walinye galuagu hala mama banyi huriyu, ha malu wa hamba nya haricharagun, richagu wanya gueto lau hafinye lulagu Kristu. Ahayati Israeli na haafa gubanya lungheresi biruniwa kaisi grige richagu watinya, laurugu hagunflu ni lurdu bungiu, meresi birun watinya. Kage wagu, lugundu mafagu hama haricharagun luagurugu hafinye. Hadiga irigi lau kate le guanarigu hadigu bay. Lige hachugira gung bay luagu dubu le hachugira guagle. Lari haritida lerenu bungi.
2: Ruti na aba dubu le hachugira guagle isiyon. Aba dubu le abri gudu tigrigi. Le afinya ruti luagu masate hade.
1: Romanos, capítulo 10.
0: Niduhanyo, kate le tayuma habay nanigi. Ani le wagu bay na yumu na gwa lubungi yu hawagu Israelina, lung hasalbaru bala. Ani ya gatina luagu hafule sen, luagu anihin la aba onwebu gumfuli hada luma bungi yu. Gama lumu mama kei lubudubu. Ibidi ya tihon ida linya la larichara guagu dun ninya bungi yu girigia, lau igabiri le habuse irumbay halu waha harichara gun. Madingu ga hamay le labuse irubay. Lugundu Kristu lebe habay lagumfuli runi wale lurdu Moisesi, Aina digati lung haricharagun sunha afinya banya luagu. Luagu haricharagun lau hagunfuliru ni lurudu lariya hare Moises.
2: Grige ha agufuliru tinya lurudu sun sunna gubay habaga nitaba luagu.
0: Luagu ti haricharagun grige ya luagu hafinye lariya hare.
2: Maria gaba tita panigi, kapa amudya la selu, kaisi gubayri baleri kitinya la Kristu selu.
0: Maria gaba ginye,
2: kapa ararira lenyehi habay hilanya,
0: Kaisi gubayrigu bamudera gudinye la Kristu hadage hilanya itara. Uwati ni kata nuwa digni loidige nuwa finyeru luagu. Kata iti larinye gubay bungyu?
2: Yarafati ugano lani na salbaru ni bungu. Anihi biumuru guluma tida banigi.
0: Dimure le ligia, ugano lani na finye ni le wapulichi habay. Ahabu warinye ga lau biyuma luagu Jesusu la babure mebay. Afinye bugunya tida banigi luagu saragi dalani bungi lidage oweni ba salbaru ba. Ladiga lau bafinyeru tausun banigi, Leresi birabu bungu keisi rige richaguati. Lau bagufa serun lau biyuma basalbara. Tariha lerero bungu.
2: Le afinya rutilogu Jesu Kristu masatre haba ilari igi.
0: Aba habu huriyu hama hama abay huriyu. Wabune me Jesu Kristu ligia habune me bay sungu bay. Ani fulesa ilumuti ya sunha aguaru balin. Itara linya kei larinya waguntida lerero bungu.
2: Sunha aguaru tiliri wabune me asalbaru ba.
0: Ida lubati gayara la haguaru ni lun la salbaru ninya ahi mafinye ruginya lubay luagu? Ida luba ginyeti gayara la hafinye luagu ahi magambu ginyan lubay luagu? Ida lubati gayara la hagambu luago, ahin uwa habai apulichi hatiugan hon. Ida lubati gini gayara la hapulichi ha grigi ya hon ahin uwa kabala aunahanya apulichi ha. Kaisi larima gutida lerenu bungiyo.
2: Ma lupuidu hachilere ha anigabali ugan lupuiti.
0: Gamalumo masutinya grigi ya ebere serutinya la ugano lana salba uni le agamba hamalibe. Kaisi larima guni Isaías tida liliburu.
2: Waburene. Kafir wanya lau hagambu ni uganu le wapulichi habe.
0: Itara linya lubaiti, lidage hagambu ni grigia uganu hafinyera, anilereru Kristu uganu ligia. Aba narinyago, magambu hamuti funasa uganu, agamba hamuti, tarinha lereru bungio.
2: Agambu ali hamala lilida sun fulasu, chiluha li hereru lidun lagumu hon lariga yubo.
0: Aba narinyago, uagil funasa gumfaranda hamani israelina, gumfaranda hamali, Lugundu lida furume tikate larinya hare Moisesi.
2: Na meide gudu badun hatiga aba necha ni ha mama nani. Na kainda gudu badun hatiga aba necha ni ha mahatinya gufuranda hama.
0: Arinya gatiginya Isaías.
2: Dariya motina ha malwa haba lina. Arufuda wako na nungwa hon ha malwa haba inu haba.
0: Abe larinya gu hawagu Israelina.
2: Tulen muti nuha busuwe yu hong grigi ya magamba tinya ani mabucha hatinya.
1: Romanos capítulo 11.
0: Ani gat nati gueto, mahali funasa bungi hon lumutu niya, mamalinya. Au guanarig Israel na au, hada ginyet niya lirasa Abramu, hada ginye ladiga wagu Benjamin. Barul muti niya bungi Israel na keisi lanigu lumage binari. Gueto, mamaha ti hon. Magambu hamuti le taniya guelerenu bungi, luago Eliasi, le meha profeta, luago lichu guni duru hawago Israelina, lida lafuri idun lubungi o lariniaga.
2: Nabule me, afara gu hama profeta, gringu hamui guli ibani latari, auru gali erede lahata gibani guli, ani busia tiyagi hafaru na hilabu.
0: Aba lariniaga gu bungi ulum.
2: Anu dirata na sete milu ugini anu baruwa, hama hudro kugia, ligu kugia, lewa kumbu.
0: Itara meme ginye, lida mburiwe yule, reide hanya atiri hadange huriyu ha anua diralanya banya bungyu lau lareini. Ainti lau lubai lareini bungyu lanua dinanya, mama li lau kate ile liyara ati grigia guanarga diga. Lugundu luhamuga itara linyati, mama li hamuga areini lareini bungyu. Itara linya lubaiti, madari hamuti sun Israeli na le halu habai, anati ha lanua dirubanya bungyu dari hamuti. Ha hibiri, dereg dawaru hanigi, kaisi tarinya golerero bungyo.
2: Adiga lumuti ya bungyo ulu dereta hanigi, ruti ya gule malihi tihun, aliga di gule magamas, itra liyate chigiru mutale.
0: Arinya gati Davidi.
2: Karaba golamu wa hatina ya lulu sada, lumu haku ya hakidu, lumu hasufu, darulamu wa haku malihi hamamala, sefuku wa lamu ya dunye hanaga lusunda.
0: Nalga dahati gueto, lau hachugra gung huriyo, haigua tinya funasa sunsui nagubai, mama linya, lubaregen lira, lau hamaharun huriyo lu heresibiruni Kristu, hayabi hamabai huriyo lu habihubai la asalbaruni, lu hameidi gudininya Israelina. Ainti saribi lubai duru lehadigubai huriyo, buiti me lu ubou, ani ahin buiti lubai lanagubai hachugra gu hong hamabai huriyo, Buiti mambai lubai tile lumbai lanegni hasalbanu sun huriyo. Ani engini aba kate le naniyagu bai hun, huguya le maa bai huriyo, ke launa hanya dina lubai bungu ya purisi ya hon ha maa bai huriyo, wairi ti linsi ya nuwadi gimari nu, buseyat na luke meidi da gudininya nirasa, luginye hasalbanu. Ayen ladiga lubai la maharu bungu hon huriyo, hayabi ha maa bai huriyo lun harandaru luma bungu, ida tima lubati dame le heresi biruniwa, Itara luba keisi asaru ni hadage hilanya. Ayen derege watubai furume tufain to adigutu tidange fuluwaru anyonda wagutu lumbungiyo. Derege watugine sun fuluwaru nyowagua tuto idagine butiabi faintuguya. Ayen ginye derege walubai tilagile aba tidibuwewe lumbungiyo. Derege wanyulinya ginye tilimu. Inanu ni luagu chonwa la fiu tilimu tidibolivu. Aba bichugun lida lufulasun lausun tilimu la olivu arabu napuguya. Itara linya hiyabi lugabara huma lida tilagile luma lida tibagari olivu. Maritago huma atia luagu buiduti ma huma luwe limu lenyengu baibai meha. Aon aritago luagu buiduti ma huma harita go huma lagu mama lahu guya agda habali ilagle lagu ilagle la agda habanu hafu ga hanya guba
3: aha gamalumo changwati fiu limu lumu vichugu levenye guame lagu olivu
0: hinaru lagu gidawa hama gamalumo hagida rumbe ilugundu mafinye hama huguyati gabara hubenye ladiga hafinye managwa huma lubaiti hungwa hanufu derigu huma Lugundu ahi uwa lubai ferud na lani ya bungi huriyu kai furumi ya tinya limu uwa baiginya ferud na lanu huguya le mama bai huriyu. Ariga humai lubai ti luenri la reini bungi gama lumu direg dati ginye direg dati hon ha mafinye banya arei dati hon ha afinye banya. Lunti hasigiru lida la reini lausun hafinye luagu. Ahi madiga huma itara hachuguba ginye. Ahi nyumbi huriyu lu hafinye luagu kristu Hichugua ya balidon habara, luagu idibu. Lugundu gabafuti bungyu lun ya lichugu ninya harigon. Hugu ya lemawa ikuriyu, chanwa tutwege aba olivu to arabuna, aba hichugun tuagun olivu to buitu. Kubu meti ladiguwa haon huriyu ha, tilimu banya olivu buitu ha tima tima tinya. Hichugua baya harigon tuagun olivu to nyenge lubai hagidaruwa. Niduhanyu, busenti na lun hasubu dirunikate le luagu tilaransi ya bungyu lemeha Aramu da guabi, luma panta ahuma lagu chula hau. Lagu deregida la arula bungu yu hanigi Israeli na murusun, daririgi dame legu muha liheresi bruni hamaa ba inhuri yu Kristu. Dame lela susere dun lira, aba mehasalba rusun Israeli na lugundu tarinha relerenu bungu yu.
2: Yedi ba masalba rabili sioni, aba mehlegida rumriba ni hata ye nani yu hakobu. Ni haba ni dara tahama, dame lela negida rumri hafiku.
0: Lagu gano le luagu tia salbaru ni, bariwa tinya huriyu keisi lagani ubungyu luagu kufulese, lausun lira. Hisi ya ginya lubungyu lugundu anua dira lumuti nya haguchagu. Lugundu kate le lichu kubai bungyu magida lumuti. Girigi ya haa lanua dirubanya lun lanigu hama, lanigu memebanya. Huguya magamba ditumeha lubungyu gamalu mugweto, lau hamaharu huriyu hagambu ni, aba gudeme habula bungyu hun. Magamba ditinya huriyu lubungyu gweto. Ahen lira, lungu gudemi habula bungu yu hon keisi gudemi habula hun. Igira lumuti nya bungu yu sungu bai, lung magambu hamani, lugayara bai la gudemi habula hon. Luenri lareini bungu yu, luma lichu lao, sinyati wasubudiru ni lisamina, sinya gun faranda wa mani lemeri. Kage gun faranda bali lisamina bungu yu? Kage arufu daha bai lung? Kage grigi ya ruha li bai somu kate lu bungu yu furumi ya lung leresi binu faye tilarigi? Watini yaba, luma ge bungu yu liabi sun kate, Ligie ginye agda habali sun kate ani lungwa ginye ladige. Weirigu ni lubungyu lung sunda itarala.
1: Romanos, capítulo 12.
0: Amuriat na lubaiti huma ni duhenyo, lungedere gira guhungwa sun suina gubay lubungyu keisi adagara gudini biwati, sanduti ani le auti lagundara bungyu. Ani ha lichuguniwa weirigu ni le lungbay hichuguni, hebe habagari du keisi lirahanyo bau le, Lubara gien lira, sansi humi ligabri hisamina, sansi lamga ginye ligabri habagaridun, itara lubahiyabi luhasubudiruni le lugunda bai bungyu hun, le buidubai le uara guabe. Keisi humaisturun luagu lareini bungyu nun, aninya gatina hun sun huguya, lun ua la niyaba hidangi arita guti luogwa weiri sigur lau le lubaibe. Lubara gien lira, lun tila subudiragun kada aba lungwa, segun afieni le rula li bai bungyu lun, Lugundu itara kei gibela umegegu ni luagu abanrig ugubu, ani mama abanyo lifisu te sun umegegu ni ligia, itara wanya ginye lau sun gibe wa ma abanrig nyadi wa ugubu lida aba luma kristu, ani sun wagia amunya gwena rigu lumegegu abameme ugubu. Ruka libungu amunya gwena rigu ubafu won keisi labusa irun lichugu ni lun kada aba, ayan ruka li lubai bungu ubafu won lun ladimri hawayumlu uginye, lun tiwadigu ni segun afinye ni le wadambe. Ayan ruha li lubayu bafu won lun veseri bidun hon amu, lun ti veseri bidun buidu. Leg arufu da hadi bay, lun ti lichagun lungwa lun arufu da hani. Leg gichiga di ti digida go hon amu, lun ti lichagun lungwa lun la digini. Le debe hati, lun ti magura bula lagu yun lun. Le abu ti bay, lun ti laguma di ha, lau saragu gounigi. Le idiragu ti amu, lun ti la digini lau ugundani. Hisi hama hiduhanyo luege Jesu Kristu hun, lau insia ni le inaru niti, yere gu lavuriba ni hun, falahume le buidubai. Lunti hisi go huma huma gua, keisi iduhanyo. hime igwa huma hungwa inebe gwa huguya me huni wagwa. Mamagwa ligu huma lida aluwati gima ligwa bude me, seribi huma itausung hanigi. Abaga lida huma gundanyo lao emeni gini le huagubay gagura su huma dan leha sufrirun, furia I huma etengire ibungyo sumada. Idera go humanya finyatinya lida hemege irun, resibi humanya gawea sutinya lao ugundani. Bini humay ha auserutun wuriba, amuria huma biniruni hon mama wuribani. Gunda huma hamaha gunda banya, hajahua hamaha yahua banya. Abagalida huma lida ubuiduni huma wagua, manangua huma hungua. Gamada gua huma hamaha gudeme banya, marita gua huma huogua kesi chutao. Mafaira huma wuribani lwagu wuribani lungni aba, afa gua huma lung hadigni le buidube hagibugin sungube. Adiga huma isun le huara ati lung habagalidun lida darangil hama sungube. Niduganyu hisi atinyanu. Magu yuguda humai wuribani, igira humai lu bungyu la afaya yuguda luago. Tarina lerenu bungyu.
2: Au lu bai mafaya da gyutu negrige logo hariba linya gureme.
0: Arinya gati ginye bungyu.
2: Ahi lama habai baga ni lu bai gini hum. Ahi maga gu habai lu batuna hum. Yitara lupa badudu lu laika guniya kusigani.
0: Migira guaguda ba bungwa lu laganya iru nibu wuribani, lubaragin lira ganya bai wuribani, Lau Buiri.
1: Romanos, capítulo 13.
0: Sun grigia lun tiga gamba di jama hon gumadi matinya. La diga ua tinya gumadi matinya lun mama bala bungyu ichi ganya. Ani la busa erun bungyu anyahin lupai. Grigia lupai tiha awugri hau tinya lun gumadi muwara tinya lau le larinya gubai bungyu. Ani ha awugri hau tinya hafai rubaluago. Mama lunya nu hichugun gumadi matia nufo de hon ha adigubali le buidubay, ana hon ha adigubali le wuribabay. Pusetibu babagali dun manufo de galoi lurudu, buidu la bauseru, abame buidu ba luma lurudu. Lugundu leseribi dunya lubungyu luagu bufulesei. Ahin wuriba bauseru, lunti hanufo de ba, ladiga mama la luagu nikata gabafula lurudu. Ki leseribi dunya la lubungyu lun lafayira guduni le adigubay wuribati luagu liduru. Lige lunti lubai uaragua wama luma lilurudun wageira. Mama ligi lun mabiruha la sufiruni wawagu, lunti itara la lun harumanyu la waritagu. Lige ginye lebu bai hafaye ha sensu lukumadi, lugundu heseri bidunya lurudugu lubungyu ani lukate ile hetenira. Ruhu maime le hani kara grigi ya hon, faye humeile lagubra habai gumadi, lagu hafulasun, luma amu burikate libe inalira. Faye humei le lunti hafaye urni luagu kate le nyumbi bai hon bogu diginya lue hageira. Gagamba di huma hon gumadi matinya, ruhu guyame inebe sei hon keisi lubudubu. Madua ira huma ni kata ni ka un, hinsi ya guarigu huma humagua. Le hinsi ya buti ilu grige liladi adiga lali sunle lubai bai lilurdu bungyu. Taniha lereru bungyu.
2: Magamari taba grige maria kia, maafara hapa, miwer hapa, maria gaba yele logu ni aba.
0: Gunfli wa maali sun gumadi le luma buri le libiri la wa gunfli run luma lirudnu bungyu le arinya gubay.
2: Hise la birige bila di kumu kesi hisi ya kwa kumu.
0: De le hinsi ya bubay madigun ti wuribati luni aba. Aha wa lubay ti hinsi ya habu gunfli wa maali sun lirudnu bungyu keisi lubudubu. Lun titara la li gabri wa bagari du lugundu wa bagari du nyalita lagumu honda. Danhali lun wagagu dun lidage idabagu. Lugundu yarafati maali oura lun lagiribu dun wasalbara gile upowagu. Sigur lauda meha le wafinye nubay luagu uganu luagu ti asalbaru ni. Arie buhali, yarafai lula rugadu. Lige lunti lubay wigiru ni wadigu ni kate wuribati lea digubay labugien luburiga. Lun wadouru nu wadagragu keisi sudara ha labugibayan larugunga. Eibuga wama keisi lubudubu. Mabagari de wama lida bacharuo, luma buri lanari mefedu. Nilida salufri luma ibije, nilida gaganigu luma gimugo, lubaragi lira, ruhu mai Kristu guanargu, ubaraginye lida sunkate. Masaminera huma luhichugu gunda ni lun luriba hayumaha.
1: Romanos, capítulo 14.
0: Ahen debile lubayaba grigia lida lafinye, recibi humei maria gunga ni kata lun luago kate le uagubay machorun la. Anyai harita guatinya luago gayara la hegin hafinye tinya furume guadu ikate. Anyai hibiri debili tinya lida hafinye, maigi tinya uwi. Le egi ti furume guadu ikate, mon lumuti unabula la negini le maigi balin. Leginye mahabai legin furume guadu ikate, mon lumu tigin lichugun liturun le egi balin. Lugundu recibi lali bungu grigi eligie. Kata bunya dibugie lum bichugun liturun lubuin am. Ain eredera buidu auriba, la bure me lumbo ilarihin lau lira. Ani leredera babuidu lugundu gabafuti bungu lum leredera gdani buidu. Ani ha yaba hempulu. Anyahin grigia weiri guti hanegni aba weyu le amu weyu. Anyahin hibiri, afinye tinyo lagu aba la labu sun weyu. Kada aba lunti la chou ni le wagu be laritagwa. Le reidu be somu weyu, la degin lu lichugu inebese lu bungyu. Legi be furume waru kate, legi ni lu lichugu inebese lu bungyu. Lugundu ruti etengiru ni lu bungyu lagu egini ligia. Le megi be ui, lun lichugu inebese lu bungyu la digai. Rutigin etengiu ni lubungi lau kate le gayara bai legin segun la fine. Nania gubali lira lugundu ua la niaba wadangi abagari duti lungu anariga. Ua ligia niaba oweti lungu anariga. Aha wabagari da wabagari dunya lungu wadiga ni lugunda bungiu. Aha wa owe, wowe nya segun lugunda bungiu. Itara linya lubaiti dandu lida ibagari keisi lida owe ni lani Kristu wagia. Hilati Kristu abai la bagari dun lungu wabure mebai la. Wiwanyu wagia yebe, hilanyu yebe. Ahen buguya, ka wagu bichiga lidunu bibiri? Ka wagu banuga ikei ni kata? Bungi urigunye lun lagusera gudun, anisun wagia, wararun baligibugye lun waguserun. Ke histarinya gulderenu bungi.
2: Finyutu na logu ibagari, liye laria gogori. Luago haku droguba la sun rike nigibugye, anigufe seteyine sun yeyi bungi.
0: Kada lubaiti aba wadage, laguseru baluogwa luma bungi. Ligia mon lubai wichugun hadunu wibirigu, lubarege lira, derebugu la haritagun, lumadigun huma ni kata le gayarati, la chugira guagudani hibiri, o laburigudani la lidon figo. Subudi numuti lagu ua la ni kata le legibai grigia, lun la vie da guduni, ani choro numuti lira, au keisi afinyati lau Jesu Christu, lau sun lira, ain haritago lubai aba grigia, lagu vie la aba kate, vieti lum. Ain ti banyawari ha la finye biduhe lau kate le baigi bai, mouseru haadibu lau insieni. Madiga balu le feri diru aba grigia le uaiginye bai longwe Kristu, la diga rigu baigi itaga kate. Michiga huma lubaiti lugaru la dimere honguriba luagu kate buiti le gayara bai hadigini keisi afinye tina luagu Kristu. La diga mama kate luagu ti le egi bai o atu bai larue habungyu, luagu ti richaguo. Darangila luma ugundani le lichugu bai siferi sandu uom. Le serebidu tilno Kristu lida igabri le gunda tibungyu lau ani inebe tiginye hon grigia. Itara meme wanya lubaiti aluha lun lida la darangilo sun kate. Lugayara la videre gun wongua lun vedere bugudun lida wafinye. Magnicha wabai luadigi maribungyu lida libagari aba grigia lau kate le baigibe. Inaro ni lau haruma la sun egini ligibuge bungyu. Le vuriba bai lun legi kate le abri gudutinya amu grigia lidon figo. Buiti mati hamuga lu meigi ba uvi matu divein. Madigu ni kata le achugira guaguduti biduhe. O labri guduni la lidon figo. O la debili guduni la lafinye. Afinye ni le buagu bai lun ti buagu guana regla ligibuge bungyu. Flese wati grigia le masandira gubai lungu lau duru lagu le ladigu bai. Ainti le egi bai abakate lau machoruni gadunu ti ladiga legini. Lugundu maigin lumuti lau afinyani sun le wadigu bai, ahin wadiga lau mafinyani figo wong.
1: Romanos capítulo 15.
0: Wagia lehere belida wafinye, lunti gagura suwa maha baha logu waginya banya hafinye. Lunti warita gun lago le buidu bai hon. Mama regu lago wichu gun ugunda ni woni wagua. Karaba wadange lunti lagunda ragduni grigia liladi lau le buidu bai lun grigia ligia. Luma laule gayarati lagamun da guduni la fine. Ni Kristu, michugun ti gundani luni wagua. Lubarege lira, suserati le abiru hoube ti dalerenu bungi lun.
2: Nugusi, abiru hati hanabaha ha anabu palibu wagua.
0: Sun learien wagube ti dalerenu bungi, luma ge binaru, lun larufu da hon won la buru houwa. Buruwa ti meha di mure buri ligia, lun wanegu gurasu, luma digedago lidange. Gayara lamuga vemeni gidun tima luagu bungiu. Bungi le ichugu bai gurasu luma digidago, idera gualon lun habagari dun lida aban hama hibirigu, keisi la digini Jesu Christu. Itara luba sun la wagia lida aba, lau aban rigu umalali, wichugu ba uweirigu ni lu bungiu le luguchi wabureme Jesu Christu. Resipi kwa huma luwe tihuniwa kwa kei ginye le resipi runiwa Kristu. Lun linyuruni wa liri bungyo. Lenaniya gubai, lagu liabi mbai la meha Kristu lun le seribi dun hong kuriyu. Lun lagunfuli dun farama se le adigu bai hong wa guchagu. Lun larufu dun lagu gunfuli lani bungyo lereru. Liai bai ginye lun hichu gubala ha mama bai huriyu. Uwairi guni lu bungyo lagu lugude mehabu. Kei taniya guni lereru bungyo.
2: Legia nichi bolubai uwairi guni bumu hakana wanasha lego. Naremu baginye lagu uwairi.
0: Tariha regia lereru bungyo.
2: Gunda huma necha lego huwa rahama lumutu na bungyo.
0: Tariha regia.
2: Sun necha lego sun fulasu alawa hahumai aburewe.
0: Lariha regia isa iya tida lereru bungyo.
2: Lepa apa la pigu wabu hese, le lube ili la kumadirunia necha lego. Ani emeni kibaluwa.
0: Bungyo, le ichu kumbali emeni gini won, bungi dalaun lao ugunda ni luma darangi lida hafinyeru luago. Lung bunyo huma lao emeni gini lao lubafu sifiri sandu. Niduhanyo, choro guatina nungwa lagu buin hinya la lao areini luma subudi, lao ginye gichiga di huma di mure buiti hon hibirigo. Abiru haadina hon lao lufunago titagara dato lagu burikata ile, luma bulia idun humani. Nadigi en luago wadagima nule rula alibai bungyu nun lau lareini. Lune seribidun lun Jesu Kristu hagana kwa hama bai huriyu. E seribidun ile nadigi bai napulichi ya ni uganu luma gieti bungyu lagu wa salbara gule. Luna nagubanya la hama bai huriyu lun bungyu. Lune resibi uninya keisi devese ile auti lagundara bungyu. Le haruma gdala alisifiri sandu. Itara lian lubaiti au keisi aba afinyati lau Jesu Kristu. Gebu na tigunda na lida de seribi dun lubungyo. Luago ligunye burikate le ladigubai Kristu guwana rigu nidangi na dimureha. Lung hayabi hamabai huriyu, lung hagambu bai la bungyo. Jusu la li Kristu nerenu luma nafago, lau luweina muburiseini luma buri milagru le nadigubai lau lubafu sifirisandu nida. Luna nigni hamabai huriyu lumu. Lau igabri le hosta gudanali la pulichion uganu luago tia salbaruni lidangi Kristu. Luma gi Jerusalengi dari lobo agun iliria. Itara linya afa agwad na la lung na pulichia ni uganu laguti wasalbara gile lenye lumuti magambugi li la liri Kristu. Mabusa irunti na nuwadigi maridun lung Kristu li da fulasu lenye lumuti chiliko li la amu la uganu nubaragi. Nubaragi lira itara keitania guni lereru bungyo.
2: Ha magambu ya haji ya bayan luago hagamba luago ufuranda hagie me luago.
0: Ladiga neseri bidunya la lun Kristu lida amu fulasu, sinyagi lelubai nidi bisidon. Lausun gibe li la weyasu nabusa iru nadigni, guetoti kei gumula li la nuadigime luegi obo le, ani kei lumagi la binaru nabusa iru nidi arihon. Agura batina nasigino bisidon dame le nidin esupanya, larige me ariha nadun la lun wagunda aragon wamagua murusunro, agura batina lun hidera gubadna la luagun nuweyasu. Ahin gueto, Naibuga Jerusalem, barin na kate hon waduhanyo luegen Jesu Kristu nye. Lugundu waduhanyo ha Macedonia banya hama ha Akaya banya, harita guanya hondarun sensu hadangwa luhona hani hon iduhanyo gudemetia ha Jerusalem banya. Harita guanya lagu buidula lun hadigni kate le, ani richatinya lugundu duwe hamutinya hon le timatimati. Lugundu itara kei hafani iraguni afinyatinya ha huriyu harisin lan na sielu hama hama banyu huriyu. Lunti gine tihidera guninya afinyati ha mamabai huriyu, afinyati ha huriyu luago hemege irunja ubowigu. Dame lubaiti gumuna alikata ile, derege neime sensu le hon, aba menidi lun esupanyo, bisida naume dame le nasigunu. Choro numuti luago dan lame na childiru humo, na childiru bala buin lao abiniruni lumagia Kristu. Niduhanyo, ajumura watu na hon luago hinsi habu lun wabure me Jesu Kristu, lumo luago hinsi ya nile lichu kubaisifiri sandu won. Lunhuwara dun numa lida afa guni afuri idei na lu bungyo nuago. Amuri ya huma luma bungyo lu lesefuru ina Hawaii mafinyeti ya hahudea banyo. Lugunya buidu la leresi biruni wa idara wa guni le na negubai hon waduhu ni haa Jerusalem banyo. Lunligiru bungyo lu na chiliru humu la ugundani emera agwa naamuga murusu. Ahin ligia lubai lugunda habai bungyo. Huma la bungyo le ichu kubai darangilu itarala.
1: Romanos capítulo 16.
0: Taugara da to, na subdira gudunyon febe, wa duhe luegni Kristu to, e seribidu bon wama ti da ligilis to, sen kreabu, Hum. Dame le ta children humo, recibi humo buidu lida lidi wabureme, kaisi lunti la la digun, hada idukanyu lida afiyem. Iderago humo me lida furume gari kate le temegeiru, lugundu tuguya, sarago hea tideragun, iderago taad nagin. Mabui gania tun purisika, luma lun akila, ni duhanyu lida neseribidun lun, Jesucristo. Hagia.
4: Estás escuchando Fe Lo Bíblica, la Biblia en español, inglés, garífuna y quechí.
0: Lucas Álvaro.